0: ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ತು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯೋ ಜೇಸು ಕ್ರಿಸ್ತ ಸುಹಾಸೇ ಉದಿಸಾಮ ಅಪಟ ಲಭೇವಾ ಆಮೇನ್.
1: ಜೇಸುನಿ ಒಬ್ಬ ಇಸ್ಸರ ವಿಲಾ ಗಾಯನೆ ಚಾರ್ಲ್ಸ್ ತೋಮಸ್ ಸಮಗ ನುವಂದಿಗ ಸೇನಾರತ್ನ ಈ ಪದರಚನೆಯ ಪೋಲ್ ಪ್ರಣಾಂದ ಪಿಯತುಮ ಸಂಗೀತಾಧ್ಯಕ್ಷನೆಯ ಸ್ಟ್ಯಾನ್ಲಿ ಪೇರಿಸ್.

ರಿದ್ದಿ ಬಲಾ ಗೆಬಿನ್ ನೆಗ್ಗೆನೆ ಕುಮರಿ ಕೌರುದು ಗೀ ಪದ ರಚನೆ ಸಹ ಸಂಗೀತ ನಿರ್ಮಾಣೆ ಗರು ಮರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ಆಸೆಯನ್ನ ಸಿಯಲು ಕೌರವೇ ವೇ ವಾಯಿಕೇನ ಎವಿಟ ವೆಡಿ ಮಹಲ್ಲೋ ವಿಸಿ ಹತರ ದಿನ ತುನ್ವನ ಸ್ವರ್ಗೆ ಸಿಯೋನ್ ಹಿ ಮಹರ್ಷಿಗೆ ಸಿಂಹಾಸನ ಇದಿರಿ ಸಿದಿನ ವೆಡಿ ಮಹಲ್ಲನ್ ವಿಸಿ ಹತರ ದಿನ ಸ್ವಕೀಯ ಕಿರುಲು ಬಿಮದಮ ದೇವಿಯನ್ ಮಹರ್ಷಿದಿರಿಯೇ ವೆಂದ ವೆಟೆಪಿ ಒಬ್ಬ ಸದಾ ಕಾಲೇ ಸದಾ ಕಾಲೇ ಗೌರವೇ ಲವಾನ ಸುದು ಸುದೇವಿ ಅನ್ಮಹಂಸ.

ಪ್ರೀತಿ ಬಲಾಗಲಿ. ನೆಗ್ಗೆನೆ ಕುಮಾರಿ ಕೌರುದು ಗೀ ಪದ ರಚನೆಯ ಸಹ ಸಂಗೀತ ನಿರ್ಮಾಣೆ ಗರು ಮರ್ಸಿಲಿನ್ ಜಯಕುಡಿ ಪೀತುಮ. ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ. ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

0: ಬೈಬಲೇ ನೊಲಿಯವು ನಾನಾ ಮೇಲೋಕೆಯ ಮೀಟ ವಡಾ ಸುಂದರ ತನಕ್ ಯಹಪತ್ ತನಕ್ ಬಾವಟ ಪಾತ್ವೇಯ್ದ ಎವಾಗೇಮ ಬೈಬಲೆಯ ಕಿಯವನ್ನನ್ ಸಹ ಬೈಬಲೆಯ ನೊಕಿಯವನ್ನನ್ ಅತರ ಪಾವತಿನ ವೆನಸ ಕುಮಾಕ್ದ
1: ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟ ಮೀಲಂಗಟ ಒಬಟ ಸವನ್ ದಿಯ ಹೆಕಿ
0: ವರ್ತಮಾನೇ ಇತಾಮ ಸಂಕೀರ್ಣ ಜೀವಿತ ಗತಕರಣ ಅಪಟ ಅತ್ತಟಮ ಬೈಬಲೆಯನ್ ಲಬಾಗತ ಹೆಕಿ ಮಗಪೆನ್ವೀಮ ಕುಮಾಕ್ದ ಅರ ವರ್ತಮಾನೇ ತರುಣ ತರುಣಿಯಂಗೆ ಭಾಷಾವೆಂ ಕಿಯನವನಂ ಬೈಬಲೇ ಕೇಲಕಿ ಆನ್ನೇ ಬೈಲಯಾಕ್ದ ಇತರ ಮೇವಾಗೆ ವಿವಿಧಾಕಾರಿ ಪ್ರತಿಕಡೆಯನ್ ತಮೈ ಅಪಿ ಮೇಮ ಸಾಕಚ್ಛಾ ಮಾಲಾವೆನ್ ವಿಚಾರಶೀಲಿ ವಿಧಿಹಟ ಎವಾಗೇಮ ಇತಾ ಪುಲುಲ್ ವಿಧಿಹಟ ಎವಾಗೇಮ ಇತಾಮ ವಿದ್ಯಾತ್ಮಕ ಆಕಾರೇನ್ ಸಲಕಾ ಬಲೀಮಟ ಅಪೇಕ್ಷಾ ಕರಾನ್ನಿ ಎತುಲಿನ್ ಅಪಗೆ ಜೀವಿತ ವಡಾ ಯಹಪತ್ ಕರಗ್ಯಾನೀಮ ವಡಾ ಅರ್ಥವತ್ ಕರಗ್ಯಾನೀಮ ಸಹ ವಡಾ ಆನಂದ ಜನಕ ಕರಗ್ಯಾನೀಮಟ ಅಪಿ ಮೇ ಸಾಕಚ್ಛಾ ಮಾಲಾವೆನ್ ಪ್ರಯತ್ನಯಾಕ್ ದರನವಾ ಅಪಿ ಹೆಮದೆನಾಗೇಮ ಯಹಪತ ಅಭಿವೃದ್ಧಿಯ ಸಹ ಆಧ್ಯಾತ್ಮಿಕ ಪ್ರಗತಿಯ ಉದ್ದೇಶ
1: ಒಬ್ಬ ಏ ಸವನ್ ದುನ್ನೆ ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟಾಯಿ ಒಬ್ಬ ಸೆಮಟ ಯೇಸು ಪಿಹಿಟಾಯಿ

ಲೋ ಮಾಗೇ ಸಿಯಲು ಪಾಪ ಕಮಾಕರಣ ಸೇಕ ಮಾಗೇ ಸಿಯಲು ರೋಗ ಸುವಕರಣ ಸೇಕ ಮಾಗೇ ಜೀವಿತಯ ಪಾತಾಲೇನ್ ಮುದಾಲನ ಸೇಕ ಪ್ರೇಮಯ ದಯಾವ ನೆಮತಿ ಕಿರುಳೇನ್ ಮಾ ಸರಸನ ಸೇಕ.